0: ಧರ್ಮ ಮುದಿತ ಮನಸ್ಸೇ ಕಹೋ ರಾಮ ರಾಮ ರಾಮ ರಾಮ ರಾಮ ರಾಮ ಶ್ರೀರಾಮ ರಾಮ
1: ಪ್ರೇಮ ಮುದಿತ ಮನಸ್ಸೇ ಕಹೋ.

ದೇಹ ಭಾವಮು ವೀಡರೋರನ್ನ ನೀನು ದೇಹ ಭಾವಮು ಅಂದನೆಂದು ಇಂದು ಲೇದನ್ನ ಅಂದನೆಂದು ಇಂದು ಲೇದನ್ನ ಅಂದಮೈನ ಆತ್ಮ ಬಿಡಚಿ ನಿಂದ್ಯಮೈನ ಅಹಮು ಚೇತುನಿ ಅಂದಮೈನ ಆತ್ಮ ಬಿಡಚಿ ನಿಂದ್ಯಮೈನ ಕನುವು ನೇನನಿ ಅಂದಮೈನ ಆತ್ಮ ಬಿಡಚಿ ನಿಂದ್ಯಮೈನ ಕನುವು ನೇನನಿ ತಲಪು ವೀಡಿ ಕಾಶಿ ತಂಬುಗ ತತ್ವಭಾವಮು ಎರುಗರನ್ನ.